ವಂದೇ ಮಹಾಪ್ರಭು. ಸ್ವಸ್ತಿ ನಿರಂತರ ವಿಶ್ವಸು ವಿಶಾಲ ಮಹೋಜ್ವಲ ರಾಜ್ಯ ರಕ್ಷಣ ಪ್ರಸ್ತುತ ಪುಣ್ಯ ಭಾರತ ಧರನಾಯಕ ಪೂಜ್ಯಪಾದ ಸ್ವಸಸ್ಯಸ್ಯೋ ಸಮಸ್ತ ಜೀವ ಕರುಣಾಕರ ಮಂಜುಳ ಮಾಧುರಿ ವರುಂಗ ಸ್ತಮಿತ ಅಂತರಂಗ ವಹಿದ ಪುನಿರಾದು ಜಯೋಸ್ತು ಜಯೋಸ್ತು ಜಯೋಸ್ತು ನೀತಿ.